காங்கிரேலா நிசரல் கன்சப் தா ದಿನಗೆನ ದಿನ ದಗೆತಕ ದಿನ ಗಿಡನಗ ದಿನಗೆನ ದಿನ ದಗೆತಕ ದಿನಗೆನ ದಿನಗೆನ ದಿನ ದಗೆತಕ ದಿನಗೆನ ದಗೆತಕ ದಿನ ದಗೆತಕ ಪುನಕಿನತ ದಿನಗೆನ ದಿನ ತಗೆತಕ ದಿನ ಗಿಡನಗ ದಿನಕೆನ ದಿನ ತಗೆತಕ ದಿನಗೆನ ದಿನಗೆನ ದಿನ ದಗೆತಕ ದಿನಗೆನ ದಗೆತಕ ದಿನ ದಗೆತಕ ದಿನಗೆನದ.